ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 ಎಫ್ಎಂ ರೈನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ ಔರ್ ಆಪ್ ಸುನ್ ರಹೇ ಹೈ ನಮಸ್ತೆ ಹಲೋ ಆದಾಬ್. ಹಮ್ ಆಜ್ ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಮನಾತೆ ಹೈ ಔರ್ ಬಾತ್ ಕರ್ ರಹೇ ಉಸ್ಕೆ ಬಾರೇ ಮೇ. ಡ್ರಗ್ ಅಡಿಕ್ಷನ್ ಸಿರ್ಫ್ ಏಕ್ ವ್ಯಕ್ತಿ ಕೋ ನಹೀ ಪೂರೇ ಪರಿವಾರ ಔರ್ ಸಮಾಜ ಕೋ ಪ್ರಭಾವಿತ ಕರ್ತಾ ಹೈ. ಶಾರೀರಿಕ ಪ್ರಭಾವ ದಿಲ್ ಕಿ ಬಿಮಾರಿಯಾಂ, ಲಿವರ್ ಡ್ಯಾಮೇಜ್, ಕಿಡ್ನಿ ಪ್ರಾಬ್ಲಮ್ಸ್, ವೆಯ್ಟ್ ಲಾಸ್, ಕಮ್ಜೋರ್ ಇಮ್ಯುನಿಟಿ. ಸಿರ್ಫ್ ಶಾರೀರಿಕ ಪ್ರಭಾವ ನಹೀ, ಮಾನಸಿಕ ಬಿ. ಡಿಪ್ರೆಷನ್, ಎಂಗ್ಸೈಟಿ, ಮೆಮರಿ ಲಾಸ್, ಅಗ್ರೆಷನ್, ಸುಸೈಡಲ್ ಥಾಟ್ಸ್ ಔರ್ ಸಾಮಾಜಿಕ ಪ್ರಭಾವ ಬಿ. ಪಢಾಯಿ ಮೇ ಗಿರಾವಟ್, ನೌಕರಿ ಕಾ ನುಕ್ಸಾನ್, ರಿಶ್ತೋ ಮೇ ದೂರಿಯಾಂ, ಅಪರಾಧ ಕಿ ಸಂಭಾವನಾ. ಯಾದ ರಖಿಯೇ, ನಶಾ ಕಭಿ ಸಮಸ್ಯಾ ಕಾ ಸಮಾಧಾನ ನಹೀ ಹೋತಾ, ಬಲ್ಕಿ ನಯೇ ಸಮಸ್ಯೆಯೋ ಕಿ ಶುರುವಾತ್ ಹೋತಿ ಹೈ. ಯಾ ದೋಸ್ತೋ, ಅಬ್ ಸುನ್ತೆ ಹೈ ಏಕ್ ಪ್ರೇರಣಾದಾಯಕ ಕಹಾನಿ. ರಾಹುಲ್ ಏಕ್ ಪ್ರತಿಭಾಶಾಲಿ ಸ್ಟೂಡೆಂಟ್ ಥಾ, ಕಾಲೇಜ್ ಮೇ ಕುಚ್ ದೋಸ್ತೋ ಕಿ ಕಹನೆ ಪರ್ ಉಸ್ನೆ ಡ್ರಗ್ಸ್ ಕಾ ಟ್ರೈ ಕರ್ ಲಿಯಾ. ಲೈಕ್ ಹೋತಾ ಹೈ ನಾ ಪಿಯರ್ ಪ್ರೆಷರ್ ಮೇ. ಧೀರೆ ಧೀರೆ ಉಸ್ಕಿ ಪಢಾಯಿ ಪ್ರಭಾವಿತ ಹೋ ಗಯಿ, ಪರಿವಾರ ಪರಿಶಾನ್ ಥಾ. ಏಕ್ ದಿನ ರಾಹುಲ್ ನೆ ಮಹಸೂಸ್ ಕಿಯಾ ಕಿ ಅಗರ್ ಉಸ್ನೆ ಅಬ್ ಬಿ ನಹೀ ಆದತ್ ನಹೀ ಬದಲಿ ತೋ ಉಸ್ಕಾ ಭವಿಷ್ಯ ಮೇ ಧೀರೆ ಧೀರೆ ಚಲಾ ಜಾಯೇಗಾ. ಉಸ್ನೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಕಿ ಮದತ್ ಲಿ, ಕೌನ್ಸಿಲಿಂಗ್ ಕರಾಯಿ ಔರ್ ಅಪ್ನೆ ಪರಿವಾರ ಕಾ ಸಾಥ್ ಲಿಯಾ. ಆಜ್ ರಾಹುಲ್ ಏಕ್ ಸಫಲ್ ಪ್ರೊಫೆಷನಲ್ ಹೈ ಔರ್ ದೂಸರೆ ಯುವಾಓಂ ಕಾ ನಶಾ ಸೆ ದೂರ ರಖನೆ ಕೆ ಲಿಯೇ ಭಿ ಪ್ರೇರಿತ ಕರ್ತಾ ಹೈ. ಯಹ ಕಹಾನಿ ಹಮೇ ಬತಾತಿ ಹೈ ಕಿ ಹರ್ ಅಂಧೇರಿ ರಾತ್ ಕಿ ಭಾಂದ್ ಮೇ ಏಕ್ ನಯಿ ಶುಭಾ ಶುರುವಾತ್ ಹೋತಿ ಹೈ. ಅಬ್ ಬಾತ್ ಕರ್ತೆ ಹೈ ಬಹುತ್ ಸಾರಿ ಬಾತೊಂ ಕೆ ಬಾರೇ ಮೇ. ಆಪ್ ಮುಜೆ ಸುನ್ತೆ ರಹಿಯೇಗಾ ಔರ್ ಹಮಾರಿ ಶೋ ಕೋ ಭಿ ಸುನ್ತೆ ರಹಿಯೇಗಾ. ನಮಸ್ತೆ ಹಲೋ ಆದಾಬ್. ಆಪ್ ಸುನ್ ರಹೇ ಹೈ ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ.

0: FM Rainbow 101.9.
1: ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 ಎಫ್ ಎಂ ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ ಔರ್ ಆಪ್ ಸುನ್ ರಹೇ ಹೈ ಆಕಾಶವಾಣಿ ಹೈದರಾಬಾದ್ 101.9 ವಿತ್ ಮೀ ಆರ್ ಜೆ ವೈಷ್ಣವಿ ಔರ್ ಆಪ್ ಸುನ್ ರಹೇ ಹೈ ನಮಸ್ತೆ ಹೆಲೋ ಆದಾಬ್ ಸೀ ನೋ ಟು ಡ್ರಗ್ಸ್ ಸೇ ಯೆಸ್ ಟು ಲೈಫ್ ಸೇ ಹಮ್ ಇಸ್ ಪ್ರೋಗ್ರಾಮ್ ಕೋ ಸ್ಟಾರ್ಟ್ ಕರೇ ಔರ್ ಅಬ್ ತಕ್ ಮೇನೆ ಬಹುತ್ ಕುಚ್ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಕೆ ಬಾರೇ ಮೇ ಬಹುತ್ ಕುಚ್ ಬಾತ್ ಕರೇ ಥೇ ಅಬ್ ಶುರುವಾತ್ ಕರೆಂಗೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡೇ ಇನ್ ಸಪೋರ್ಟ್ ಆಫ್ ವಿಕ್ಟಿಮ್ಸ್ ಆಫ್ ಟಾರ್ಚರ್ ಆಜ್ 26 June ಹೇ ಔರ್ ಆಜ್ ಪೂರಿ ದುನಿಯಾ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡೇ ಇನ್ ಸಪೋರ್ಟ್ ಆಫ್ ವಿಕ್ಟಿಮ್ಸ್ ಆಫ್ ಟಾರ್ಚರ್ ಮನಾ ರಹಿ ಹೇ ಯಹ ದಿನ ಉನ್ ಲೋಗೋ ಕೆ ಪ್ರತಿ ಏಕ್ ಸಂವೇದನಾ ಔರ್ ಸಮರ್ಥನ್ ವ್ಯಕ್ತ ಕರ್ನೆ ಕೆ ಲಿಯೆ ಮನಾಯಾ ಜಾತಾ ಹೇ ಜೋ ಟಾರ್ಚರ್ ಯಾನಿ ಯಾತನಾ ಯಾ ಅತ್ಯಾಚಾರ ಕಾ ಶಿಕಾರ ಹುಯೆ ಹೇ ಟಾರ್ಚರ್ ಸಿರ್ಫ್ ಶಾರೀರಿಕ ಪೀಡಾ ಹಿ ನಹಿ ಹೋತಿ ಬಲ್ಕಿ ಮಾನಸಿಕ ಔರ್ ಮನ್ಭಾವಕ ರೂಪ ಸೇ ಭಿ ವ್ಯಕ್ತಿ ಕೋ ಗಹರಿ ಚೋಟ್ ಪಹುಂಚಾತಿ ಹೇ ಇಸ್ಕಾ ಪ್ರಭಾವ ಕಭಿ ಕಭಿ ಪೂರಿ ಜಿಂದಗಿ ತಕ್ ಬನಾ ರಹತಾ ಹೇ ಇಸಿಲಿಯೆ ಹರ್ ಇನ್ಸಾನ್ ಕಾ ಸಮ್ಮಾನ್ ಸುರಕ್ಷಾ ಔರ್ ಮಾನವ ಅಧಿಕಾರನ್ ಕಿ

ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಆರ್ ಅಬ್ ತಕ್ ಆಪ್ನೆ ಸುನಾ ಏಕ್ ಇಂಪಾರ್ಟೆಂಟ್ ಆರ್ ಸ್ಪೆಸಿಫಿಕ್ ಪ್ರೋಗ್ರಾಮ್ ಆನ್ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಬೈ ಡಿ ಸಿ ಪಿ ಶಿಲ್ಪವಲ್ಲಿ ಮ್ಯಾಮ್ ಆ್ಯಂಡ್ ಇಂಟರ್ವ್ಯೂಡ್ ಬೈ ಶ್ರೀಮತಿ ಸೀಮಾ ಕುಮಾರಿ ಮ್ಯಾಮ್. ತೋ ಉನ್ಹೊನೆ ಬಹುತ್ ಸಾರಿ ಬಾತೆ ಕಹಿ ಹೈ ಕಿ ಪೇರೆಂಟ್ ಕಾ ರೋಲ್ ಕ್ಯಾ ಹೈ ಆರ್ ಸೊಸೈಟಿ ಕಾ ರೋಲ್ ಕ್ಯಾ ಹೈ, ಹಮ್ ಸೊಸೈಟಿ ಮೇ ರಹತೆ ಹುಯೇ ಕ್ಯಾ ಕ್ಯಾ ಹೆಲ್ಪ್ ಕರ್ ಸಕ್ತೆ ಹೈ.

ಎಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 ಎಫ್ ಎಂ ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಔರ್ ಆಪ್ ಬಾತ್ ಕರ್ ರಹೆ ಥೆ ಹಮ್ ಮೊಹರಮ್ ಕೆ ಬಾರೇ ಮೇ. ಮೊಹರಮ್ ಕಾ ಏಕ್ ಬಹುತ್ ಪುರಾನಿ ಕಹಾನಿ ಹೈ, ಆಪ್ಕೋ ಪತಾ ಹೈ ಕ್ಯಾ? ಕರ್ಬಲಾ ಕಾ ಘಟನಾ. ಅಸುರಾ ಕಾ ಸಬ್ಸೆ ಬಡಾ ಸಂಬಂಧ ಕರ್ಬಲಾ ಕಿ ಇತಿಹಾಸಿಕ ಘಟನಾ ಸೇ ಹೈ. ಲಗಭಗ್ ಅರೌಂಡ್ 1400 ಸಾಲ ಪಹಲೆ ವರ್ತಮಾನ ಇರಾಕ್ ಮೇ ಸ್ನಿತ್ ಕರ್ಬಹಲಾ ಕರ್ಬಲಾ ನಾಮಕ ಸ್ಥಳ ಪರ್ ಏಕ್ ಐಸಿ ಘಟನಾ ಘಟಿ ಜಿಸ್ನೆ ಇತಿಹಾಸ ಮೇ ಅಮರ ಸ್ಥಾನ ಬನಾ ಲಿಯಾ. ಯಹಾಂ ಇಮಾಮ್ ಹುಸೇನ್ ಜೋ ಪ್ರಾಪ್ಲೆಟ್ ಮೊಹಮ್ಮದ್ ಕೆ ನವಾಜಿ ಥೇ ಸಚ್ಚಾಯಿ ಔರ್ ನ್ಯಾಯ ಕೆ ಲಿಯೇ ಖಡೆ ಹುಯೇ ಥೇ. ಇಸ್ ಉನ್ಕಾ ಸಂದೇಶ ಸ್ಪಷ್ಟ ಥಾ ಕಿ ಸಂಶಯ ಔರ್ ಇನ್ಸಾಫ್ ಕೆ ಲಿಯೇ ಸಂಘರ್ಷ ಕರ್ನಾ ಹರ್ ಪರಿಸ್ಥಿತಿ ಮೇ ಜರೂರಿ ಹೈ. ಕರ್ಬಲಾ ಮೇ ಉನ್ಕೆ ಸಾಥ್ ಉನ್ಕೆ ಪರಿವಾರ ಔರ್ ಸಾಥಿಯೋ ನೇ ಭೀ ಅಪ್ನಿ ಜಾನ್ ಕಿ ಕುರ್ಬಾನಿ ದಿ. ಯಹ ಘಟನಾ ಸಿರ್ಫ್ ಏಕ್ ಇತಿಹಾಸಿಕ ಯುದ್ಧ ಹಿ ನಹೀ ಬಲ್ಕಿ ಸಿದ್ಧಾಂತೋ ಔರ್ ಮೂಲೋಂ ಕೋ ಭೀ ಯಾದ್ ಕರ್ನೆ ಕಾ ಏಕ್ ಕುರ್ಬಾನಿ ಹೈ. ತೋ ಆಪ್ ಭೀ ಬತಾಯೇಗಾ ಐಸಿ ಐತಿಹಾಸಿಕ ಕಹಾನಿ ಕೇ ಬಾರೇ ಮೇ ಜೋ ಹಮ್ ಜೈಸೆ ನಯಿ ನಯಿ ಜಿನ್ಜಿ ಕೋ ಪತಾ ನಹೀ ಹೈ. ಐಸೆ ಬಹುತ್ ಸಾರೇ ಮೊಹರಮ್ ಯಾ ಕೈ ಭಿ ಫೆಸ್ಟಿವಲ್ಸ್ ಕೆ ಬಾರೇ ಮೇ. ಜಿ ಹಾಂ, ಆಪ್ ಸುನ್ತೇ ರಹಿಯೇ ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಸ್ಟೇ ಟ್ಯೂನ್.

ಎಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ವಿತ್ ಮೀ ಆರ್ ಜೆ ವೈಷ್ಣವಿ. ಔರ್ ಹಮ್ ಬಾತ್ ಕರ್ ರಹೆ ಥೇ ಮೊಹರಮ್ ಕೆ ಬಾರೆ ಮೇ. ಮೈನೆ ಕಹಾ ಕಿ ಮೆಸೇಜ್ ಕೀಜಿಯೆ ವಾಟ್ಸಪ್ ಮೇ, ಬಹುತ್ ಸಾರೆ ಮೆಸೇಜಸ್ ಆಯೇ ಹೈ ಮುಜೆ ಕಿ ಬೋಲ್ ರಹೆ ಥೇ ಮ್ಯಾಡಮ್, ಮೊಹರಮ್ ಏಕ್ ಐಸಿ ಐತಿಹಾಸಿಕ ಫೆಸ್ಟಿವಲ್ ಹೈ ಜೊ ಹರ್ ಏಕ್ ಸೆಲೆಬ್ರೇಟ್ ಕರ್ತೇ ಹೇ ಬೋಲ್ ಕೆ ಔರ್ ಭೀ ಮೈನೆ ಬೋಲಾ ಹೈ ಕಿ ಔರ್ ಭೀ ಕೈ ಸಾರೇ ಫೆಸ್ಟಿವಲ್ಸ್ ಹೈ ಜಹಾಂ ಜನ್ಜಿ ಕೋ ಪತಾ ನೀ ಹೈ ಕಿ ಕೌನ್ ಸಾ ಫೆಸ್ಟಿವಲ್ಸ್ ಹೈ ಔರ್ ಕ್ಯೂ ಮನಾಯಾ ಜಾತಾ ಹೈ, ಶೇರ್ ಕೀಜಿಯೆಗಾ ಬೋಲ್ ಕೆ. ಬಹುತ್ ಸಾರೇ ಐಸೆ ಫೆಸ್ಟಿವಲ್ಸ್ ಕೆ ಬಾರೇ ಮೇ ಮೆಸೇಜಸ್ ಆಯೇ ಹೈ, ಮೇ ಪಢ್ ಕರ್ ಸುನಾಉಂಗಿ ಬಿಲ್ಕುಲ್. ಔರ್ ಅಬ್ ಕಹಾ ಜಾತಾ ಹೈ ಕಿ ಸತ್ಯ ಔರ್ ನ್ಯಾಯ ಕೆ ಲಿಯೇ ದಿಯಾ ಗಯಾ ಬಲಿದಾನ್ ಕಭಿ ವ್ಯರ್ಥ ನಹೀ ಜಾತಾ. ಕರ್ಬಲಾ ಕಿ ಘಟನಾ ಇಸ್ಕಾ ಜೀವಾಂತ ಉದಾಹರಣ ಹೈ. ಸಮಯ ಬದಲ್ತಾ ಹೈ, ಪರಿಸ್ಥಿತಿಯಾ ಬದಲ್ತಿ ಹೈ, ಲೇಕಿನ್ ಸಚ್ಚಾಯಿ ಔರ್ ನ್ಯಾಯ ಕೆ ಮೂಲ ಸದೈವ ಅಮರ್ ರಹತಿ ಹೈ. ಯಸ್, ಸಮರ್ಪಣ ಸಂದೇಶ್ ದೋಸ್ತೋ, ಮೊಹರಂ

ಎಸ್ ಸರ್, ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. 4:48 ಇನ್ ದ ಸ್ಟುಡಿಯೋ ಕ್ಲಾಕ್. ಮೀರ್ ವಿಂಟುನಾರು ಆಕಾಶವಾಣಿ ಫ್ರಮ್ ರೈನ್ಬೋ 101.9 ರೈನ್ಬೋತೋ ಜೀವಿತಂ ರಂಗುಲ ಮಯಂ. ಆ್ಯಂಡ್ ವಿ ಆರ್ ಇನ್ ಇನ್ಕ್ರೆಡಿಬಲ್ ಇಂಡಿಯಾ. ಸೊ ಇನ್ಕ್ರೆಡಿಬಲ್ ಇಂಡಿಯಾಲೋ ಮರಿ ವಾಟ್ ಈಸ್ ದ ಬೆಸ್ಟ್ ಪ್ಲೇಸ್ ಯು ಕ್ಯಾನ್ ವಿಸಿಟ್ ಅನಿ ಅಂತೇ, ನೋ ಡೌಟ್ಗಾ ನೇನು ಚೆಪ್ಪೇದಿ ಅಂಡಮಾನ್ ಐಲ್ಯಾಂಡ್ಸ್. ಓಕೇ, ಇಟ್ಸ್ ನಾಟ್ ಅ ಸಿಂಗಲ್ ಐಲ್ಯಾಂಡ್, ಇಟ್ಸ್ ಅ ಗ್ರೂಪ್ ಆಫ್ ಓವರ್ 300 ಐಲ್ಯಾಂಡ್ಸ್ ಲೊಕೇಟೆಡ್ ಇನ್ ದ ಬೇ ಆಫ್ ಬೆಂಗಾಲ್. ಓಕೆ, ದೇ ಆರ್ ಯುನೋ ಇಂಡಿಯನ್ ಟೆರಿಟರಿ ಯೊಕ್ಕ ಪಾರ್ಟ್, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಆ್ಯಂಡ್ ದ್ಯಾಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಯು ಹ್ಯಾವ್ ಟು ಡೆಫಿನೆಟ್ಲಿ ಸಿ ಇನ್ ಯುವರ್ ಲೈಫ್ ಟೈಮ್ ಅಟ್ಲೀಸ್ಟ್ ಒನ್ಸ್. ಓಕೆ, ಪ್ರಪಂಚಂತೋ ಸಂಬಂಧನ ಲೇಕುಂಡಾ ఉండేటువంటి ఒక భూభాగంలాగా ఉంటుంది. కానీ భూమి మీదే స్వర్గం అంటే ఏమిటి అంటే అండమాన్ దీవులు చూస్తే అర్థమవుతుంది మనకి. సో అండమాన్ గురించి ఇంకా బోల్డ్ అనేవన్న విషయాలు మనం మాట్లాడుకుందాము ఇంకో చక్కటి పాట తర్వాత.

ಆಕಾಶವಾಣಿ ವಾರ್ತೆಲ ಮುಖ್ಯಾಂಶಾಲು. ನಶಾ ಮುಕ್ತ್ ಭಾರತ್ ಅಭಿಯಾನ್ ಪ್ರಜಲ ಭಾಗಸ್ವಾಮ್ಯಂತೋ ನಡೆಸೇ ಒಕ ಪ್ರಜಾ ಉದ್ಯಮಂಗಾ ಮಾರಿಂದನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈರೋಜು అన్నారు. ಮಾದಕ ದ್ರವ್ಯರಹಿತ ಭಾರತದೇಶ ನಿರ್ಮಾಣ ಪ್ರಾಮುಖ್ಯತೆಪೈ ಸಾಮಾಜಿಕ ನ್ಯಾಯಂ ಸಾಧಿಕಾರತ ಮಂತ್ರಿತ್ವ ಸಹಾಯ ಶಾಖ ಮಂತ್ರಿ ಬಿಎಲ್ ವರ್ಮ ರಾಸಿನ ಒಕ ವ್ಯಾಸಾನ್ನಿ ಸಾಮಾಜಿಕ ಮಾಧ್ಯಮಲ್ಲೋ ಪ್ರಧಾನಮಂತ್ರಿ ಶೇರ್ చేశారు. ಮಾದಕ ದ್ರವ್ಯಾಲ ಮುಪ್ಪು, ದೇಶ ಭದ್ರತ, ಸಾಮಾಜಿಕ ಸ್ಥಿರತ್ವಂ, ಆರ್ಥಿಕ ಪ್ರಯೋಜನಾಲು ಯುವತ ದೇಶ ಭವಿಷ್ಯತ್ತುಕು ಅತ್ಯಂತ ಪ್ರಮಾದಕರಮನಿ ದೀನಿಪೈ